ಅದಕ್ಕಾಗ ಅವ ಓಪಿ ನೈಯರ್ ಕಾ ಸಂಗೀತ ಸೆಸದ 1954 ಕಾ ಆರ್ ಔರ್ ಪಾರ್ ಕಾ ಈ ಗೀತ ಆಪನೆ ಸುನಾ ತೋ ಆಯ್ಯೆ ಆಗೆ ಬಢ್ತೆ ಹೈ ಔರ್ ಕಹತೆ ಹೈ ಬಚಪನ್ ಹಮಾರಾ ಕಭಿ ಭಿ ಯಾದಗಾರ್ ರಹತಾ ಹೈ ಬಚಪನ್ ಬುಲಾಯೆ ನಹಿ ಭೂಲ್ತಾ ಬಚಪನ್ ಕಿ ಬಾತೇ ಬಚಪನ್ ಕಿ ಮೊಹಬ್ಬತ್ ಬಹುತ್ ಯಾದ ಆತಿ ಹೈ ಮಾತಾ ಪಿತಾ ಭಾಯಿ ಬಹನ್ ಕಾ ಪ್ಯಾರ್ ಬುಲಾಯೆ ನಹಿ ಭೂಲ್ತಾ ಸಚಮುಚ ಕಭಿ ಕಭಿ ಆಪ್ ಸೋಚಿಯೇ ಏಕ್ ಬಾರ್ ಅಪನೆ ಬಚಪನ್ ಕೋ ಯಾದ ಕರ್ಕೆ ತೋ ಬಡಾ ಹಿ ವೋ ಜೋ ಫೀಲ್ ಹೈ ವೋ ಶಾಯದ್ ಉಸ್ ಸಮಯ ಕಾ ಜೋ ತನಾವ್ ಟೆನ್ಷನ್ ಸೆ ದೂರ್ ಹಮ್ ಲೋಗ್ ರಹತೆ ಹೈ ಬಲ್ ಉಸ್ ಸಮಯ ಪ್ಯಾಸಾ ಹೋ ನಾ ಹೋ ಹಮೇ ಕೋಯಿ ಫಿಕರ್ ನಹಿ ರಹತಾ ಬಚಪನ್ ಇಸಿಲಿಯೇ ಖೂಬಸೂರತ್ ಹೋತಾ ಹೈ ಇಸಿಲಿಯೇ ಅಂಗ್ರೇಜಿ ಮೇ ಭಿ ಕಹತೆ ಹೈ ಸ್ಟೂಡೆಂಟ್ ಲೈಫ್ ಇಸ್ ದ ಬೆಸ್ಟ್ ಲೈಫ್ ತೋ ಐಸಾ ಹಿ ಪ್ಯಾರ್ ಭರಾ ಏಕ್ ಔರ್ ಗೀತ ಮೇ ಆಪ್ಕೋ ಸುನಾನೆ ಜಾ ರಹಾ ಹೂ ಭರತ್ ಭೂಷಣ್ ಪರ್ ಏಕ್ ಪಿಕ್ಚರ್ ಆಯಾ ಥಾ 1952 ಮೇ ಜಿಸ್ಕಾ ನಾಮ ಥಾ ಬೈಜು ಬಾವರಾ ಶಾಯದ್ ಆಪನೆ ಸುನಾ ಹೋಗಾ ಉಸ್ಮೇ ಏಕ್ ಖೂಬಸೂರತ್ ಗೀತ ಹೈ ಜೈಸೆ ಕಿ ಯೇ